ಮುನಿ ರೂಪ ಮೇಲೆ ನೀ ಶಕ್ತಿಗೆ ರೂಪುದಲ್ಪ ರೂಪ ಮೇಲೆ ನೀ ಶಕ್ತಿಗೆ ರೂಪುದಲ್ಪ ನೆವರಿ ಸಾಧ್ಯಮು ఎవరైనా ఎరుగగలరే శక్తి